ಈ ಘಡಿಗೆ ತುಂಗು ಹಾರದು ಪ್ರಚಂಡ ಬೋಲ್ ಮಸ್ತಕೋ ಕೆ ಚುಂಡ ವಾಜ ಜಂಗ ಕೀ ಘಡಿ ಕಿ ತುಂಗು ಹಾರ ದೋ ಆನ ಭಾನ ಶಾನ ಯಾ ಕಿ ಜಾನ